ಕುಜ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಜೋ ಚೀಫ್ ಆಫೀಸರ್ ಮೊಹಮ್ಮದ್ ಯೂಸುಫ್ ಶೇಖ್ ಕರಪ್ಷನ್ ಇಲ್ದಾಮ್ ಹೇಠೆ ನೇಬ ತಾಂ ಗಿರಫ್ತಾರ್ ಜರಿಯನ್ ಜೋ ಚವಣ ಆಯ್ತ ಚೀಫ್ ಮ್ಯುನಿಸಿಪಲ್ ಆಫೀಸರ್ ಯೂಸುಫ್ ಶೇಖ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಆಫೀಸರ್ ಕೇರ್ಪುರ್ ಖಾನ್ ಗೋಟ್ ತರಫ್ ವಿಂದೆ ರಸ್ತೆ ಮಾ ಗಿರಫ್ತಾರ್ ಕಿಯೋ ವಿಯೋ ಡ್ರೈವರ್ ಆ್ಯಂಡ್ ಗನ್ಸ್ಮೇನ್ ಬೇ ಹಿರಾಸತ್ ಮೇ ವರ್ತೋ ವಿಯೋ ಆಯ್ ಚೀಫ್ ಆಫೀಸರ್ ಯೂಸುಫ್ ಶೇಖ್ ಮತಾ ಗುಜರಿಯಲ್ ಕೇತರೆ ಅರ್ಸೆ ಖಾನ್ ಕರಪ್ಷನ್ ಜಾ ಕೇಸ್ ಪಿಣ ಹಲಂದಡ ಹೋಯಾ ನೇಬ ಟೀಮ್ ಕಾರ್ವಾಯಿ ಬಾದ ಯೂಸುಫ್ ಶೇಖ್ ಜೆ ಡ್ರೈವರ್ ಐ ಗನ್ ಮೇನ್ಸ್ ಕೆ ಪುಲಿಸ್ ಹವಾಲೆ ಕೆ ಬಿ ಉಮರ್ಕೋಟ್ ಜೆ ಟ್ಯೂಷನ್ ಸೆಂಟರ್ ಮೇ ಪಡಂದಡ ನ್ಯಾರಿಸಿಯಾ ಜ್ಯಾದತಿ ತಿ ವಾರೆ ಮಾಮಲೆ ಜಿ ಜಾಚ ಜಾರಿ ಪುಲಿಸ್ ಕೇಸ್ ದಾಖಲ್ ಕರಣ ಬಾದ ಇಲ್ದಾಮ್ ಹೇಠಾ ಆಯಲ್ ಸೋಶಲ್ ವೇಲ್ಫೇರ್ ಖಾತೆ ಜೋ ಡಿಪ್ಟಿ ಡೈರೆಕ್ಟರ್ ಮಮತಾಜ್ ಭಟ್ಟಿ ಕೆ ಗಿರಫ್ತಾರ್ ಕರೆ ವರ್ತೋ ಸೋಶಲ್ ವೇಲ್ಫೇರ್ ಖಾತೆ ಇಲ್ದಾಮ್ ಹೇಠಾ ಆಯಲ್ ಡಿಪ್ಟಿ ಡೈರೆಕ್ಟರ್ ಮಮತಾಜ್ ಭಟ್ಟಿ ಕೆ ಮುಅತ್ತಲ್ ಕರೆ ಛಡಿಯೋ ಟ್ರೆ ರುಕ್ನಿ ಜಾಚ ಕಮಿಟಿ ಕಾಯಂ